ಆಗಸ್ ಬಾನಿಂಫಾಲ್ ನಸಿಲೆ ಬಾಬುಪ್ಪ ನುಮೀದ್ ಥವಾನ್ಗಿ ತರು ನಿಪಾನ್ಬಾ ಸಗಾಬ್ದಲಿಸಿಂಗ ಮಗ ಚಮಾಪಲ್ ನಿಫು ನಿಪಾನ್ ಆಗಸ್ ಗಿ ತಾಂಗ್ ತರ ನಿಪಾನ್ ಇಂಗ್ಲಿಸಿಂಗ ನಿಕುಂತರು ಹೌಸಿಗೈ ಕಿಬು ಮಂಗ ಮಕಾಯ್ ತಾರಿ ಆಗಸ್ ಬಾನಿಂಫಾಲ್ಗಿ ಗಂಗ್ಲಾ ಚನಲ್ಗಿ ಆಹನ್ಬ ಥವಂ ಪರಿಂಗ್ ಸಂದೋಕ್ ಬಹುಚರಿ ಸಂದೋಕ್ಸರಿಬ ಮೀಡಿಯಂ ವೇಟ್ ಮೀಟರ್ ಸೌ ನಿಫು ದಸ್ಮಿಕ ಅಮ ಕಿಲೋ ಹರ್ಸ ನಿಪಾನ್ ಮರ್ಫು ನಿಧೋಯ್ ಥರಮ್ ತಾಪಿರಿಬ ಸಿಂಗ್ಬು ಆಹನ್ಬ ಮಕ್ತದ ತರಾಮ್ ನೋಕ್ಚರಿ.